ಜ್ಯುವೆಲರ್ಸ್ ರಾಷ್ಟ್ರೀಯ ವ್ಯವಸಾಯಿಕ ಟ್ರಸ್ಟ್ಗೆ ಸಂಚು ಸೇರಿದಂತೆ ಸಿದ್ದಾರ್ಥ ವೈದ್ಯೇತರೆ ಮೂವಾಯ್ನೂರು, ಅಜನಬಿ ಸ್ವಾಮಿ ಶಕ್ತಿ ಕೇರಳ ಸಹೇಶ್ವರ ಮೂರು, ಅಜನಬಿ ತ್ರಿಚಿಯಲ್ಲದೆ ಕೇರಳ ಸಿಟಿಸನ್